ಭುಜಮೆ ಎಲ್ಲ ಪಟ ರಾಧ ಲಲಿತ ಚಂದ ಬಲಿದಿಯೋ ಗೋರ ರಂಗ ಘೋರ ಸರ ಘೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ